0: ꯍꯜꯂꯕ꯭ꯔꯥ?
1: ꯍꯜꯂꯛꯑꯦ ꯍꯜꯂꯛꯑꯦ
0: ꯗꯣꯛꯇꯔꯅ ꯀꯔꯤ ꯍꯥꯏꯔꯕ?
1: ꯍꯣ ꯅꯁꯥꯁꯤꯅ ꯁꯣꯟꯗꯝꯅꯗꯃꯤꯁꯦ ꯀꯩ ꯀꯩꯅꯣ ꯑꯥꯏꯔꯟ ꯖꯤꯡ ꯚꯤꯇꯥꯃꯤꯟ ꯕꯤ ꯅꯥꯏꯟ ꯕꯤ ꯇꯨꯌꯦꯞ ꯀꯩ ꯀꯩꯅꯣ ꯌꯥꯝ ꯋꯥꯠꯂꯤ ꯑꯁ ꯍꯤꯗꯥꯛꯄꯨ ꯂꯩꯕ ꯑꯅꯤ ꯏꯔꯤ
0: ꯂꯩꯔꯕ꯭ꯔꯣ ꯑꯗꯨꯗꯤ?
1: ꯑꯁ ꯀꯥꯏꯗꯩ ꯂꯩꯗꯣꯏꯅꯣꯗ ꯊꯥ ꯑꯅꯤ ꯑꯍꯨꯝ ꯆꯥꯎ ꯍꯥꯏꯕꯁꯨ ꯌꯥꯎꯔꯤ ꯊꯥ ꯑꯃꯒꯤ ꯕꯨ 1,050,000 ꯍꯥꯏꯅꯦ
0: ꯗꯣꯛꯇꯔ ꯅꯤꯁꯥꯒꯤ ꯋꯥꯠꯂꯤ ꯍꯥꯏꯔꯤꯕ ꯃꯁꯜꯁꯤꯡ ꯑꯗꯨꯗꯤ 45 rice ꯍꯥꯎꯂꯕ ꯑꯀꯣꯏ ꯔꯥꯏꯁ ꯂꯣꯏꯅ ꯌꯥꯎꯏ ꯍꯥꯏꯕꯅꯤ
1: ꯑꯁꯦꯡꯕꯅꯦ
0: ꯑꯁꯦꯡꯕꯅꯤꯅꯦ ꯏꯔꯝꯗꯧꯒꯤ ꯃꯔꯦꯛ ꯃꯍꯥꯎ ꯂꯩꯕ ꯆꯦꯡꯁꯤꯗ 45 riceꯅ ꯑꯃꯨꯛꯀꯁꯨ ꯃꯒꯨꯟ ꯍꯥꯞꯀꯠꯇꯅ ꯀꯣꯡꯒꯂꯥꯏ ꯆꯨꯕ ꯏ ꯋꯥꯠꯄ ꯚꯤꯇꯥꯃꯤꯟ ꯋꯥꯠꯄꯅꯆꯤꯡꯕ ꯀꯌꯥ ꯑꯃꯗꯒꯤ ꯉꯥꯛꯊꯣꯛꯄꯁꯨ ꯉꯝꯃꯦꯗꯅ ꯍꯥꯏ ꯍꯥꯏ ꯃꯃꯥ ꯚꯥꯔꯠ ꯁꯔꯀꯥꯔꯅ ꯃꯤꯌꯥꯝꯅ ꯐꯪꯍꯜꯂꯤꯕ ꯆꯦꯡꯁꯤꯡ ꯑꯁꯤꯗꯗꯤ 45 rice ꯐꯪꯍꯟꯕ ꯍꯥꯏꯕꯁꯦ ꯄ꯭ꯔꯖꯥꯒꯤ ꯍꯛ ꯑꯣꯏꯔꯕꯅꯤ ꯏꯔꯝꯗꯝ ꯃꯅꯤꯄꯨꯔꯒꯤꯁꯨ ꯑꯀꯣꯏ ꯔꯥꯏꯁ ꯃꯤꯜꯅ ꯑꯩꯈꯣꯏ 45 added rice ꯍꯥꯏꯗꯅ ꯃꯤꯌꯥꯝꯗ ꯐꯪꯍꯟꯈ꯭ꯔꯕꯅꯤꯅꯦ ꯑꯩ ꯑꯗꯨꯒꯅꯦ ꯀꯥꯟꯅꯕꯁꯦ ꯂꯧꯍꯧꯔꯁꯤꯀꯣ ꯑꯀꯣꯏ 45 added rice ꯁꯤꯖꯤꯟꯅꯔꯁꯤꯀꯣ
1: ꯐꯪꯐꯝꯗꯤ
0: ꯑꯀꯣꯏ ꯃꯥꯔꯠ ꯋꯦꯕꯁꯥꯏꯠ ꯑꯀꯣꯏ ꯃꯥꯔꯠ ꯑꯦꯞ ꯑꯗꯨꯗꯒꯤ ꯇꯦꯂꯤꯀꯣꯂꯔꯁꯤꯡꯒꯤ ꯈꯨꯊꯥꯡꯗ ꯂꯣꯏꯅꯅ ꯃꯅꯥꯛ ꯅꯛꯄ ꯗꯨꯀꯥꯟꯁꯤꯡꯗ ꯂꯣꯏꯅ ꯐꯪꯏ ꯍꯥꯏꯕꯅꯤ
2: ꯍꯦꯟꯅ ꯑꯀꯨꯞꯄ ꯃꯔꯣꯜꯒꯤꯗꯃꯛ 9233594391
3: ಆಕಾಶವಾಣಿ ಇಂಫಾಲ್ದಗಿ ಪೌ ತಾಬಿರಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಹನ ಹೋಗಲಕ್ಕಿರುವ ಮಿರೋಲ್ದ ಮಕ್ಕಳಿಗೆ ಮತಿಕ್ ಮಗುಲ್ ಹೆಂಗತ್ಹನ್ಬದ ಅಚೌವ ಮತೆಂಗ್ ಅಮ ಕೊಯ್ರಿಬ ಲೈಬ್ರೇರಿಸಿಂಗ್ ಸಿಜಿನನಬ ಅಪೀಲ್ ತೌರಿ ನ್ಯೂ ದೆಹಲಿದಂಗಸಿ ಜೋಯ್ ಪ್ರಕಾಶ್ ನಾರಾಯಣ್ ಪಬ್ಲಿಕ್ ಲೈಬ್ರೇರಿ ಸಂಗಾಬಗಿ ತೌರಂದ ಶ್ರೀ ಶಾಹನ ಹಾಯ್ ಲೋಕ ನಾಯಕ್ ಜೋಯ್ ಪ್ರಕಾಶ್ ನಾರಾಯಣ್ ಅಸಿ ಸಿಂಗ್ಥಾನಿಂಗಾಯ್ ಓಯ್ರಬ ನಿಂಗ್ತಮ್ ಲಾನ್ಮಿ ವಾಖಲ್ ಲೈಬ ಜಾತಿಗೆ ಲುಚಿಂಬ ಅಮನಿ ꯃꯍꯥꯛꯅ ꯂꯩꯕꯥꯛ ꯑꯁꯤꯒꯤꯗꯃꯛ ꯁꯤꯡꯊꯥꯅꯤꯡꯉꯥꯏ ꯑꯣꯏꯕ ꯊꯕꯛ ꯀꯌꯥ ꯇꯧꯔꯝꯃꯤ ꯍꯥꯏꯅꯁꯨ ꯁ꯭ꯔꯤ ꯁꯥꯍꯅ ꯁꯤꯡꯊꯥꯈꯤ ꯍꯧꯖꯤꯛ ꯁꯥꯟꯅꯕꯒꯤ ꯄꯥꯎ ꯈꯥꯡꯌꯦꯝꯕꯝ ꯖꯦꯝꯁꯇꯒꯤ
4: ꯐꯤꯐꯥ ꯋꯥꯔꯜ ꯀꯞꯀꯤ ꯑꯍꯨꯝꯁꯨꯕ ꯀ꯭ꯋꯥꯇꯔ ꯐꯥꯏꯅꯦꯜ ꯃꯦꯠꯁ ꯉꯁꯤ ꯑꯍꯤꯡ ꯅꯣꯡꯌꯥꯏ ꯃꯇꯨꯡ ꯄꯨꯡ 2:30ꯗ ꯅꯣꯔꯋꯦ ꯑꯃꯗꯤ ꯏꯪꯂꯦꯟꯒ ꯑꯗꯨꯒ ꯃꯔꯤꯁꯨꯕ ꯀ꯭ꯋꯥꯇꯔ ꯐꯥꯏꯅꯦꯜꯗꯅ ꯍꯌꯦꯡ ꯑꯌꯨꯛ ꯄꯨꯡ 6:30ꯗ ꯑꯔꯖꯦꯟꯇꯤꯅꯥꯒ ꯁ꯭ꯋꯤꯠꯖꯔꯂꯦꯟꯒ ꯁꯥꯟꯅꯒꯅꯤ ꯁꯦꯃꯤꯐꯥꯏꯅꯦꯜ ꯃꯦꯠꯁꯁꯤꯡ ꯊꯥ ꯑꯁꯤꯒꯤ 15 ꯑꯃꯗꯤ 16 ꯁꯥꯟꯅꯒꯅꯤ ꯐꯥꯏꯅꯦꯜ ꯃꯦꯠꯁꯅ ꯊꯥ ꯑꯁꯤꯒꯤ 20 ꯁꯥꯟꯅꯒꯅꯤ ꯑꯣꯜ ꯏꯟꯗꯤꯌꯥ ꯌꯣꯒ ꯀꯜꯆꯔ ꯐꯦꯗꯔꯦꯁꯟꯅ ꯁꯤꯟꯗꯨꯅ ꯑꯣꯛꯇꯣꯕꯔ 1-4 ꯐꯥꯎꯕ ꯄꯥꯡꯊꯣꯛꯀꯗꯕ 1998 ꯅꯦꯁꯅꯦꯜ ꯌꯣꯒ ꯁꯅꯥ ꯆꯦꯝꯄꯤꯌꯟꯁꯤꯞ 2026 ꯇ꯭ꯔꯥꯏꯌꯦꯜ ꯁꯦꯂꯦꯛꯁꯟ ꯑꯃꯗꯤ 3rd ꯃꯅꯤꯄꯨꯔ ꯌꯣꯒ ꯁꯅꯥ ꯆꯦꯝꯄꯤꯌꯟꯁꯤꯞ 2026 ꯂꯥꯛꯂꯤꯕ ꯖꯨꯂꯥꯏꯒꯤ 13 ꯋꯥꯍꯦꯡ ꯂꯩꯀꯥꯏ ꯀꯝꯃ꯭ꯌꯨꯅꯤꯇꯤ ꯍꯣꯜꯗ ꯄꯥꯡꯊꯣꯛꯂꯒꯅꯤ ꯍꯥꯏꯅ ꯃꯅꯤꯄꯨꯔ ꯌꯣꯒ ꯁꯣꯁꯥꯏꯇꯤꯅ ꯊꯥꯗꯣꯔꯛꯄ ꯆꯦꯔꯣꯜ ꯑꯃꯅ ꯍꯥꯏꯔꯤ ꯁ꯭ꯔꯤ ꯁ꯭ꯔꯤ ꯒꯣꯄꯥꯜ ꯗꯦꯕ ꯀꯥꯡꯈꯨꯠꯅ ꯁꯤꯟꯗꯨꯅ ꯄꯥꯡꯊꯣꯛꯂꯤꯕ ꯂꯦꯠ ꯃꯪꯁꯥꯇꯕꯝ ꯏꯕꯣꯌꯥꯏꯃ ꯑꯃꯗꯤ ꯄꯨꯅ꯭ꯌꯥꯕꯇꯤ ꯃꯦꯃꯣꯔꯤꯌꯦꯜ ꯂꯤꯛ ꯀꯝ ꯅꯣꯛꯑꯥꯎꯠ ꯀꯥꯡ ꯇꯣꯔꯅꯥꯃꯦꯟꯀꯤ ꯉꯁꯤ ꯁꯥꯟꯅꯈꯤꯕ ꯃꯦꯠꯁꯇ ꯋꯥꯂꯤꯗ ꯋꯥꯕꯒꯥꯏꯅ ꯋꯥꯡꯒꯣꯏ ꯌꯨꯠꯄꯨ ꯄꯥꯟꯖꯤꯜ 13-32 ꯊꯣꯏꯈ꯭ꯔꯦ ꯋꯥꯁꯤꯡꯇꯟ
3: ꯊꯥꯒꯠꯆꯔꯤ ꯖꯦꯝꯁ ꯑꯔꯣꯏꯕꯗ ꯃꯔꯨꯑꯣꯏꯕ ꯄꯥꯎ ꯑꯃꯨꯛ ꯍꯟꯅ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯀꯦꯝꯆꯥꯟꯅ ꯍꯥꯏꯔꯤ ꯂꯩꯔꯣꯟ ꯋꯥꯏꯐꯩꯗꯒꯤ ꯅꯝꯗꯨꯅ ꯐꯥꯈꯤꯕꯒꯤ ꯊꯧꯗꯣꯛ ꯑꯗꯨꯗ ꯆꯦꯟꯅꯕꯁꯤꯡꯒꯤ ꯃꯊꯛꯇ ꯂꯧꯈꯠꯄ ꯌꯥꯕ ꯊꯕꯛ ꯂꯧꯈꯠꯇꯨꯅ ꯑꯆꯨꯝꯕ ꯋꯥꯌꯦꯜ ꯐꯪꯍꯟꯒꯅꯤ ꯃꯨꯈ꯭ꯌ ꯃꯟꯇ꯭ꯔꯤꯅ ꯉꯁꯤ ꯏꯝꯐꯥꯜꯒꯤ ꯈꯨꯃꯟ ꯂꯝꯄꯥꯛ ꯏꯟꯗꯣꯔ ꯁ꯭ꯇꯦꯗꯤꯌꯝꯗ 19 ꯁꯨꯕ ꯒꯚꯔꯅꯔꯁ ꯇꯥꯏꯀꯨꯟꯗꯣ ꯀꯞ ꯍꯧꯗꯣꯛꯈ꯭ꯔꯦ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯍꯥꯏꯔꯤ ꯅ꯭ꯌꯨꯖꯤꯂꯦꯟꯗ ꯂꯩꯕ ꯚꯥꯔꯠ ꯃꯆꯥꯁꯤꯡ ꯑꯁꯤ ꯂꯩꯕꯥꯛ ꯑꯅꯤꯒꯤ ꯃꯔꯤ ꯐꯒꯠꯍꯟꯅꯕꯒꯤ ꯃꯔꯨꯑꯣꯏꯕ ꯌꯨꯝꯕꯤ ꯑꯃꯅꯤ ꯀꯦꯟꯗ꯭ꯔꯒꯤ ꯒ꯭ꯔꯤꯍ ꯃꯟꯇ꯭ꯔꯤ ꯑꯃꯤꯠ ꯁꯥꯍꯅ ꯍꯧꯒꯠꯂꯛꯂꯤꯕ ꯃꯤꯔꯣꯜꯗ ꯃꯈꯣꯏꯒꯤ ꯃꯇꯤꯛ ꯃꯒꯨꯜ ꯍꯦꯟꯒꯠꯍꯟꯕꯗ ꯑꯆꯧꯕ ꯃꯇꯦꯡ ꯑꯣꯏꯔꯤꯕ ꯂꯥꯏꯕ꯭ꯔꯦꯔꯤꯁꯤꯡ ꯁꯤꯖꯤꯟꯅꯅꯕ ꯑꯥꯄꯤꯜ ꯇꯧꯔꯤ ꯑꯃꯁꯨꯡ ꯐꯤꯐꯥ ꯋꯥꯔꯜꯗ ꯀꯞꯀꯤ ꯀ꯭ꯋꯥꯇꯔ ꯐꯥꯏꯅꯦꯜ ꯃꯦꯠꯁ ꯑꯃꯗ ꯉꯁꯤ ꯑꯍꯤꯡ ꯅꯣꯡꯌꯥꯏ ꯃꯇꯨꯡ ꯄꯨꯡ 2:30ꯗ ꯅꯣꯔꯋꯦꯒ ꯏꯪꯂꯦꯟꯒ ꯑꯗꯨꯒ ꯑꯇꯣꯞꯄ ꯀ꯭ꯋꯥꯇꯔ ꯐꯥꯏꯅꯦꯜ ꯃꯦꯠꯁ ꯑꯃꯗꯅ ꯍꯌꯦꯡ ꯑꯌꯨꯛ ꯄꯨꯡ 6:30ꯗ ꯑꯔꯖꯦꯟꯇꯤꯅꯥꯒ ꯁ꯭ꯋꯤꯠꯖꯔꯂꯦꯟꯒ ꯊꯦꯡꯅꯔꯒꯅꯤ ꯄꯥꯎ ꯂꯣꯏꯖꯔꯦ
5: ꯑꯀꯥꯁꯕꯥꯅꯤ ꯗꯨꯔꯖꯥꯟꯄꯨꯔ ꯏꯍꯨꯟꯁꯦ ꯑꯕꯥꯅ ꯅꯥꯎꯄꯪꯇꯦ ꯍꯨꯟꯁꯦ ꯍꯨꯅ ꯃꯥꯔ ꯀꯝꯄꯥꯎꯟ ꯃꯜꯁꯣꯝ ꯀꯤꯝ ꯑꯄꯟ ꯅꯥꯎꯄꯪꯇꯦ ꯍꯨꯟꯁꯦ ꯏꯅꯉꯥꯏ ꯍꯣꯝ ꯗꯤꯉꯨ
6: ꯏꯟꯗꯤꯄꯦꯟꯗꯦꯟ ꯆꯔꯆ ꯑꯣꯐ ꯏꯟꯗꯤꯌꯥ ꯏꯟ ꯆꯤꯜꯗ꯭ꯔꯦꯟ ꯁꯣꯂꯣ ꯀꯣꯝꯄꯤꯇꯤꯁꯟ ꯑꯍꯨꯝ ꯍꯣꯠꯅꯥ ꯖꯨꯅꯤꯌꯔ ꯀꯦꯇꯦꯒꯣꯔꯤ ꯑ ꯂꯣꯃꯟ ꯄꯥꯈꯠꯅ ꯗꯣꯡ ꯑꯣ ꯕꯤ ꯏꯟꯇꯔꯚ꯭ꯌꯨ ꯗꯤꯡ ꯏꯟ ꯑꯟ ꯏꯅ ꯀꯄꯟ ꯑꯅꯦ ꯑꯃ ꯍꯤꯟ ꯃꯤꯡ ꯃꯤꯂꯍꯩꯁꯤꯜ ꯃꯁꯁꯤꯟ ꯂꯥ ꯊꯥꯡ ꯑꯗꯨꯏ
7: ꯀꯃꯤꯡ ꯇꯨ ꯐ꯭ꯂꯣꯔꯦꯟꯁ ꯇꯤꯡ ꯐꯦꯜꯖꯣ ꯀꯤꯝ ꯍꯥꯡ ꯁꯤꯡ ꯑꯅꯤ
6: ꯈꯨꯂꯥꯝ ꯁ꯭ꯀꯨꯂꯤ ꯀꯥꯏ
7: ꯍꯦꯔꯤꯇꯦꯖ ꯗꯦ ꯁ꯭ꯀꯨꯜ ꯑꯀ ꯀꯥꯏ
6: ꯑꯣ ꯄꯣꯜ ꯑꯦꯛꯖꯥꯝ ꯏꯊꯣ
7: ꯄꯣꯜ ꯂꯤ ꯀꯅꯤꯠꯇ ꯇꯤꯡ
6: ꯇꯨꯍꯤꯟ ꯑꯦꯛꯖꯥꯝ ꯏꯖꯧ ꯇꯥꯃꯣ ꯁꯨ ꯑꯣ ꯁꯦꯁꯟ ꯊꯥꯔꯥ ꯄꯣꯜ ꯂꯤ ꯗꯤꯡ ꯃꯣ ꯑꯟꯂꯦ ꯑꯃ ꯏꯟ ꯈꯨꯂꯥꯝ ꯁ꯭ꯀꯨꯂꯤ ꯀꯥꯏ
7: ꯂꯤꯇꯜ ꯁꯤꯇꯥ ꯏꯟꯐꯥꯜ
6: ꯑꯣ ꯏꯅꯨ ꯂꯦꯄꯥ ꯃꯤꯡ ꯃꯤꯂꯥ ꯁꯤꯜ ꯔꯣꯏ
7: ꯀꯅꯨ ꯃꯤꯡ ꯖꯦꯅꯤꯐꯔ ꯂꯦꯜ ꯑꯦꯡ ꯃꯣꯏ ꯍꯥꯡ ꯁꯤꯡ ꯑꯅ ꯀꯄꯥ ꯃꯤꯡ ꯆꯨ ꯄꯣꯜ ꯄꯥꯎ ꯂꯒꯤꯟ ꯍꯥꯡ ꯁꯤꯡ ꯑꯅ
6: ꯑꯣ ꯎꯅꯥꯎ ꯏꯟꯖꯥꯃꯤꯟꯅꯤ
7: ꯄꯥꯅꯤ
6: ꯅꯪ ꯎꯄꯥꯂꯦ ꯃꯣ
7: ꯑꯣ
6: ꯑꯂꯦ ꯁꯣꯂꯣ ꯀꯣꯝꯄꯤꯇꯤꯁꯟ ꯅꯈꯟ ꯏꯂꯣꯝ ꯃꯟ ꯂꯥ ꯈꯥ ꯏ ꯃꯟ ꯇꯥ ꯂꯥꯏ ꯁꯤꯜ ꯕ ꯇꯥ
7: ꯐꯔꯁ
6: ꯏꯟ ꯀꯦꯇꯦꯒꯣꯔꯤ ꯑꯝ
7: ꯖꯨꯅꯤꯌꯔ
6: ꯑꯂꯦ ꯃꯣ ꯁꯣꯂꯣ ꯀꯣꯝꯄꯤꯇꯤꯁꯟ ꯑꯥꯏ ꯊꯥꯡ ꯗꯤꯡ ꯈꯟ ꯏꯪ ꯑꯉꯥꯏ ꯅꯝ ꯅꯪ ꯏꯟ ꯕꯨꯠ ꯁꯥꯏ
7: ꯁ꯭ꯀꯨꯜ ꯀꯀꯥꯏ ꯁꯀꯥ ꯑꯕꯤꯒꯤ